ಶ್ರೀ ವೆಂಕಟೇಶ ಚರಣೌ ಶರಣಂ ಪ್ರಪದ್ಯೆ ರೇಖಾಮಯಧ್ವಜ ಸುಧಾ ಕಲಶಾತ ಭದ್ರ ವಜ್ರಾಂಬುಶಾಂಬುರುಹ ಕಲ್ಪಕ ಶಂಖ ಚಕ್ರೈಃ ಭವ್ಯೈರಲಂಕೃತ ತಲೌ ಪರತತ್ವ ಚಿಹ್ನೈಃ ಶ್ರೀ ವೆಂಕಟೇಶ ಚರಣೌ.

ವೆಂಕಟೇಶ ಚರಣಂ ಶರಣಂ ಪ್ರಪದ್ಯೇ. ಲಕ್ಷ್ಮೀ ಮಹೀತದನುರೂಪ ನಿಜಾನುಭಾವ ನೀಳಾದಿ ದಿವ್ಯ ಮಲಿಶೀಕರ ಪಲ್ಲವಾನಾಂ ಆರುಣ್ಯ ಸಂಕ್ರಮಣ ತಕ್ಕಿಲ ಸಾಂದ್ರರಾಗೌ ಶ್ರೀ ವೆಂಕಟೇಶ ಚರಣೌ ಶರಣಂ ಪ್ರಪದ್ಯೇ.

ಅತ್ಯುದಿತ ಪ್ರಶಂಸೌ ಯೌ ಮಧ್ವ ಉತ್ಸಹಿತಿ ಭೋಗ್ಯತಯಾಪ್ಯುಪಾತೌ ಭೂಯಸ್ತತೇತಿ ತವ ಪಾಣಿತಲ ಪ್ರತಿಷ್ಠೌ ಶ್ರೀ ವೆಂಕಟೇಶ ಚರಣೌ ಶರಣಂ ಪ್ರಪದ್ಯೇ ಪಾರ್ಥಾಯ ತತ್ಸದೃಶ ಸಾರಥಿನಾ ತ್ವಯೈವ ಯೌ ದರ್ಶಿತೌ ಸ್ವಚರಣೌ ಶರಣಂ ವ್ರಜೇತಿ ಭೂಯೋಪಿ ಮಹ್ಯಮಿಹತೌ ಕರದರ್ಶಿತೌ ತೇ ಶ್ರೀ ವೆಂಕಟೇಶ ಚರಣೌ.

ವೆಂಕಟೇಶ ಚರಣೌ ಶರಣಂ ಪ್ರಪದ್ಯೇ. ಪ್ರಾಯ ಪ್ರಪನ್ನ ಜನತಾ ಪ್ರಥಮಾವಗಾಹ್ಯೌ ಮಾತು ಸ್ತನಾವಿವ ಶಿಶೋರಮೃತಾಯ ಮಾನೌ ಪ್ರಾಪ್ತೌ ಪರಸ್ಪರ ತುಲಾಮ ತುಲಾಂತರೌ ತೇ ಶ್ರೀ ವೆಂಕಟೇಶ ಚರಣೌ ಶರಣಂ ಪ್ರಪದ್ಯೇ. ಸತ್ವೋತ್ತರೈ ಸತತ ಸೇವ್ಯ ಪದಾಂಬುಜೇನ ಸಂಸಾರ ತಾರಕ ದಯಾರ್ದ್ರ ದೃಗಂಚಲೇನ ಸೌಮ್ಯೋಪಯಂತೃ ಮುನಿ ನಾಮ ಮದರ್ಶಿತೌ ತೇ ಶ್ರೀ ವೆಂಕಟೇಶ ಚರಣೌ ಶರಣಂ ಪ್ರಪದ್ಯೇ. ಸತ್ವೋತ್ತರೈ ಸತತ ಸೇವ್ಯ ಪದಾಂಬುಜೇನ ಸಂಸಾರ ತಾರಕ ದಯಾರ್ದ್ರ ದೃಗಂಚಲೇನ ಸೌಮ್ಯೋಪಯಂತೃ ಮುನಿ ನಾಮ ಮದರ್ಶಿತೌ ತೇ ಶ್ರೀ ವೆಂಕಟೇಶ ಚರಣೌ.

ತದ್ಧೀಂ ತದ್ಧೀಂ ತಕಥಿಮಿ ತಕಛಣು ತಕಥಿಮಿ ತಕಛಣು ತಾಂ ತದ್ಧೀಂ ತದ್ಧೀಂ ತಕಥಿಮಿ ತಕಛಣು ತಕಥಿಮಿ ತಕಛಣು ತಾಂ ಧೀಂ ತೋಂ ನಂ ತರ್ಗಡದೂಂ ತರ್ಗಡದೂಂ ತರ್ಗಡದೂಂ

ನಾಗಮ್ಮಣಿ ಸಂತ ಕಾಡ ಎಂದಿಸದ್ದು ಆಕ ತಾಯಿ ಹೂಸುಲಕು ಆಟವಿಡುಪು ಲೇದು ಲೇ.

ಚಕರಕಚೀಚಾಚೋ ಚಕಲೋರಂ ಗಂಡೋ ವಂಡೋ ಲಕರ ಕಟಂ ಅಕ್ಕೋ ಟಕ್ಕೋ ಇಡಿಗಿಡಿ ಗಿಡಿಗೋ ಇಡಿಪಾಯ್ ವಿಡಿಪಾಯ್ ಚಿಕಿ ಚಕಚೋ ಗಿಲಿಗಿಲಿಮಲ್ ಸುಲು ಸುಲು ಮಲ್ ಮಕನಕ ಹುಕುಬುಕುರೆ ಟುಕುಬುಕುರೆ ಚಕಲಕ ಬಿಕ್ಕೋ ಚಿಕ್ಕೋ ಸಿಲಿ ಸಿಲಿ ಸಿಲಿಗೋ ಬಗಡದುಂ ಚಕಡದುಂ ಚಿಕಿ ಚಕಚೋ.

0: ಇರಾನಿ ಚಾಯ್,
1: ಬನ್ ಮಸ್ಕಾ,
0: ಹೈದರಾಬಾದಿ ಬಿರಿಯಾನಿ,
1: ಟಂಗ್ಡಿ ಕಬಾಬ್,
0: ಕುರ್ಬಾನಿ ಕಾ ಮೀಠಾ,
1: ಶಹದೂದ್ ಮಲಾಯ್.
0: ಹೈದರಾಬಾದ್ ಇಸ್ ಅ ಗ್ರ್ಯಾಂಡ್ ಬಫೇ
1: ಅಂಡ್ ಎವ್ರಿ ಡಿಶ್ ಹ್ಯಾಸ್ ಅ ಸ್ಟೋರಿ ವೇಟಿಂಗ್ ಟು ಬಿ ಟೋಲ್ಡ್.
0: ಎಕ್ಸಾಕ್ಟ್ಲಿ, ದಟ್ಸ್ ವೈ ಜಶ್ನೆ ಹೈದರಾಬಾದ್ ಇಸ್ ಯೋರ್ ಆಫ್ಟರ್ನೂನ್ ಟ್ರೀಟ್.
1: ಫ್ರಮ್ 2 to 3 PM ಎವ್ರಿ ಡೇ ಆನ್ FM ರೇನ್ಬೋ 101.9.
0: ಇಟ್ಸ್ ನಾಟ್ ಜಸ್ಟ್ ಫುಡ್,
1: ಇಟ್ಸ್ ಕಲ್ಚರ್, ಹಿಸ್ಟ್ರಿ ಅಂಡ್ ಫ್ಲೇವರ್ ರೋಲ್ಡ್ ಇನ್ ಟು ಒನ್.
0: ಜಶ್ನೆ ಹೈದರಾಬಾದ್.

0: ವೆಲ್ಕಮ್ ಬ್ಯಾಕ್ ಟು ಆಕಾಶವಾಣಿ ಹೈದರಾಬಾದ್. ದಿಸ್ ಇಸ್ 101.9 ಎಫ್ಎಂ ರೇನ್ಬೋ ಅಂಡ್ ದಿಸ್ ಇಸ್ ಮೀ ಆರ್ಜೆ ಕೈವಲ್ಯಾ
1: ಅಂಡ್ ದಿಸ್ ಇಸ್ ಮೀ ಆರ್ಜೆ ಪ್ರಿಯ ಬಾಂಧವಿ.
0: ವಿ ಆರ್ ಇನ್ ದ ಸ್ಟುಡಿಯೋ ಇನ್ ದ ಕ್ಲಾಕ್ ಚೈಮ್ಸ್ 1:11, ವಿಚ್ ಮೀನ್ಸ್ ಇಟ್ ಇಸ್ ಟೈಮ್ ಟು ಮೂವ್ ಇನ್ ಟು ದಿಲ್ ಇರುಬಾನಿ ಸೆಗ್ಮೆಂಟ್ ವೇರ್ ವಿ ಟಾಕ್ ಅಬೌಟ್ ಇನ್ಸ್ಪೈರಿಂಗ್ ಸ್ಟೋರೀಸ್, ಹಾರ್ಟ್ ವಾರ್ಮಿಂಗ್ ಅಚೀವ್ಮೆಂಟ್ಸ್ ಆರ್ ಅಬೌಟ್ ಪೀಪಲ್ ಅರೌಂಡ್ ಅಸ್ ಆ್ಯಂಡ್ ವಿತ್ ಅ ಸೆನ್ಸ್ ಆಫ್ ಗಿವಿಂಗ್ ಬ್ಯಾಕ್ ಟು ದ ಸೊಸೈಟಿ. ತೊ ಪ್ರಿಯಾ, ಏಕ್ ಛೋಟಿ ಸಿ ಸ್ಟೋರಿ ಹೈ ಬಟ್ ಆನೆಸ್ಟ್ಲಿ ಆಜ್ ಭಿ ಯಾದ ಆತಿ ಹೈ ತೊ ಫೇತ್ ಇನ್ ಪೀಪಲ್ ಥೋಡಾ ರಿಸ್ಟೋರ್ ಹೋ ಜಾತಾ ಹೈ.
1: ಅಚ್ಛಾ ಬೋಲೋ ಕ್ಯಾ ಹುವಾ?
0: ತೊ ಏಕ್ ದಿನ ನಾ ಆಫೀಸ್ ಸೆ ಘರ್ ಜಾ ರಹಿ ಥೀ, ಫುಲ್ ಆನ್ ರೇನ್. ಮೈ ಆಟೋ ಕೆ ಲಿಯೆ ವೇಟ್ ಕರ್ ರಹಿ ಥೀ ಬಟ್ ಏಕ್ ಭಿ ಆಟೋ ರುಕ್ ನಹೀ ರಹಾ ಥಾ.
1: ಟಿಪಿಕಲ್, ಬಾರಿಶ್ ಮೇ ಆಟೋ ಮಿಲ್ನಾ ಫೀಲ್ಸ್ ಲೈಕ್ ವಿನ್ನಿಂಗ್ ಅ ಲಾಟ್ರಿ.
0: ಎಕ್ಸಾಕ್ಟ್ಲಿ. ಆಲ್ಮೋಸ್ಟ್ 30 ಮಿನಿಟ್ಸ್ ತಕ್ ರೋಡ್ ಪೆ ಖಡೀ ಥೀ, ಪೂರಿ ತರ ಡ್ರೆಂಚ್ಡ್. ಅಟ್ ದಟ್ ಪಾಯಿಂಟ್ ಬಸ್ ಘರ್ ಪಹಂಚನಾ ಥಾ.
1: ಆ್ಯಂಡ್ ದೆನ್
0: ತಬ್ ಏಕ್ ಟ್ರಾಫಿಕ್ ಪೊಲೀಸ್ ಆಫೀಸರ್ ನೆ ಮುಝೆ ನೋಟಿಸ್ ಕಿಯಾ ಥಾ. ಉನ್ಹೋನೆ ಪಾಸ್ ಆಕೆ ಪೂಛಾ, ಕ್ಯಾ ಹುವಾ, ಅಬ್ ಇತ್ನಿ ದೇರ್ ಸೆ ಯಹಾಂ ಕ್ಯೂ ಖಡೀ ಹೈ?
1: ಓಕೆ, ಉನ್ಕೋ ತೊ ಲಿಟ್ರಲಿ ಟ್ರಾಫಿಕ್ ಮ್ಯಾನೇಜ್ ಕರ್ನಾ ಆತಾ ಹೀ ಹೈ.
0: ಹಾಂ, ತೊ ಮೈನೆ ಬಸ್ ಬೋಲಾ ಕಿ ಸರ್ ಆಟೋ ನಹೀ ಮಿಲ್ ರಹಾ. ಆ್ಯಂಡ್ ಇನ್ಸ್ಟೆಡ್ ಆಫ್ ಸೇಯಿಂಗ್ ಟ್ರೈ ಅನದರ್ ರೋಡ್ ಆರ್ ಎನಿಥಿಂಗ್ ದಟ್ ಐ ಕುಡ್ ಪಾಸಿಬಲಿ ಥಿಂಕ್ ಆಫ್, ಯು ನೋ ವಾಟ್ ಹೀ ಡಿಡ್?
1: ಟೆಲ್ ಮೀ.
0: ಹೀ ಆ್ಯಕ್ಚುಲಿ ಸ್ಟಾಪ್ಡ್ ದ ನೆಕ್ಸ್ಟ್ ಆಟೋ.
1: ಓಕೆ.
0: ಆ್ಯಂಡ್ ಆಟೋ ರುಕ್ವಾಕರ್ ಡ್ರೈವರ್ ಸೆ ಬೋಲಾ, ಆಪ್ ಕಹೀ ಭೀ ಜಾ ರಹೇ ಹೋ, ಪೆಹಲೇ ಇನ್ಕೋ ಮೆಟ್ರೋ ತಕ್ ಛೋಡ್ ದೋ, ಫಿರ್ ಆಪ್ ಅಪ್ನೇ ರೂಟ್ ಪೆ ಚಲೇ ಜಾನಾ.
1: ದ್ಯಾಟ್ ಇಸ್ ಆ್ಯಕ್ಚುಲಿ ಸೋ ಸ್ವೀಟ್.
0: ಐ ನೋ, ರೈಟ್? ಐ ಮೀನ್

0: ಬತುಕಮ್ಮ ಪೂಲ ಸೋಯಗಮ್
1: ಬೋನಾಲ ಜಾತರ ಉತ್ಸಾಹ
0: ಒಗ್ಗು ಕದಲ ಮೇಳವಿಂಪು
1: ಬೇರೆ ನಿತ್ಯ ವೀರತ್ವ
0: ಪೋಚಂಪಲ್ಲಿ ಚೇನೇತ ನೈಪುಣ್ಯಂ
1: ನಿರ್ಮಲ್ ಕಲ್ಲ ಅಂದಂ
0: ಸಕ್ಕಿನಾಲ ರುಚುಲು
1: ಸರ್ವಪಿಂಡಿ ಸಂಪ್ರದಾಯ
0: ಪಲ್ಲೆ ಜಾನಪದ ಸಂಸ್ಕೃತಿ ನುಂಚಿ
1: ಹೈದರಾಬಾದ್ ಅರ್ಬನ್ ಕಲ್ಚರ್ ವರೆಗೂ
0: ಪ್ರತಿ ಕಥನು
1: ಪ್ರತಿ ಗಾಥನು
0: ಒಡಿಸಿಪಟ್ಟಿ
1: ಅಚ್ಚಮೈನ ತೆಲಂಗಾಣ ಭಾಷಾ ಪರಿಮಳಾಲತೋ
0: మీకు అందిస్తుంది తెలంగాణం ప్రతిరోజు రాత్రి 8 గంటలకు ఎఫ్ఎం రెయిన్బోలో